0: ಲುಕ್ಕಯ್ಯ ಮಾರೆ ವಿಡೆ ನೀ ಹೂಣಿ ದೊಕ್ಕಿಗೆ ವಾಣೆ ಮಾಡಿ ಮೆಮರಿ ಲೊಸ್ಕೀಳ
1: ಮೆಮರಿ ಲೊಸ್ಟ್
0: ಕೌದ ಡುಕ್ಟ
1: ಯಾರು ಸುನ್ನದು
0: ಮಮ್ಮೆ ಕಿರಿಕೆ ಬುಣ್ಯ ಅಯ್ಯ ಸೀನಿ ಹೇಳಿನೇ ಮುಕು ತಾತ ಪೈ ಹಿಡಿದ್ರೆ ಅಯ್ಯ ಮಾಟ ಸುಪ್ರಿ ಡಾಕ್ಟರ್ ನೇ ಡಾಕ್ಟರ್ ಹರಿಯ ತಮ್ಮ ಕೀಳದಿಯನು ಅಲ್ಲಿ
2: சமூக வியாபாரத்தின்